ವಂತನ ಸದ್ಗಿ ಕಾರಣದಾಯಂತು ವಂತನ ಕರುಣ ದೀನದಾಯಂತು ವಂತನ ವೀಕ್ಷಣ ಸೌಂದರ್ಯಂತು ವಂತನ ಜಪ ಕ್ಯಾ ಮನಮಂತ ಅಂತನ ಜಪ ಗೀತಾಕಾರು ಅಂತನ ಜಪ ಪರವಾರು ಅಂತ ಕಾರಣ ಕೀರ್ತಿ ಬಲವಾಹಿ ಕಾಕಿ ಅಂತನ ಪಾಯ ಜಾಹಿ ಏ ಅಂತನ ಜಾಣ ಕೋಯ